ಅರ್ಜುನ್ಗೆ ಸುಮ್ರಹನ್ ಜಮಗ್ ಸಮಯ ಸುಮ್ರಹನ್ ಜಮಗ್ ಎಲ್ಲಿ ನೋಡಿದಿ ಟೋಲ್ ತವಾಯುಕನ ಜರೂರ್ಬ ಮೆಸ್ಸಿ ತಗಿ ಚಮ್ ತಪತಾವಲಗಿ ಜಮಂಗ್ ಸಮಯ ಚರ್ತ ಚರ್ತ ವೀರ್ತಿ ಚರ್ತ ಚರ್ ಚರ್ತ ಪ್ರೋಗ್ರಾಮ್ ಅವ್ರಿ ಅನ್ನೋ ಮೆಸೇಜ್ ನ ಬಿಲ್ಕುಲ್ ಡೇರ್ ಜಾತ ರಗಲಿದಿ ಡೇರ್ ಜಾತ ರವಾಂದಿ ಟೋಲ್ ಮೆಸೇಜ್ ಬೈನ್ಸ್ಲ ಶಮಿಲಿಗಿ ಓಜಾನ್ ಚೀನ್ಸ್ಲ ಕುಮ ಪ್ರೋಮ ಚಿದಕನ ಟೋಲ್ ಅವರಿದ್ದಲ್ಲಿ ಸುಮ್ರಹನ್ ಜಮಗ್ ಎಲ್ಲಿ ನೋಡಿದಿ ಹಾಗೆ ಟೋಲ್ ಅವರಿದ್ದಲ್ಲಿ ಇಚ್ಚಿದಿ ಕುಮ್ ಬ್ರದರ್ ವಲ ನೀವು ಪ್ರೋಮೋ ಸೆಟ್ ಕಡಿದ ಹಾಗ ಟೋಲ್ ಅವರಿದ್ದಲ್ಲಿ ಟೋಲ್ ತಬ ಪತಲಗಿ ಚರ್ದ ಹೊನ್ನವೇ ಹೊನ್ನವೇ ಪ್ರೋಮೋ ಚಿಕ್ಕ ಸೆಟ್ ಕಡಿದೆ ನಾಮ ಸಿಂಹ ಹೋಮ್ ಚಲವಿ ಮುಂಗ್ ಪಕ್ಪಲ ಹೋಮ್ ಚಲವು ಜಂಗೀರ್ ಬೈ ಹಫೀಸ್ ಸಾಬ್ ಟೋಲ್ ತಮ್ಮ ವರ್ಕ್ ಕಡಿದ ಸೈದ ಕಮ್ ಯು ಹೋಮ್ ಅರ್ಜಿ ಸಾಬ್ ಸರದಿ ನಾಗಾಬ ಟೋಲ್ ಚಿಕ್ಕ ಮುಂದೆ ದಾ ಪ್ರೋಮೋ ಜರೂರ್ ದರಲ್ಲ ಚಲವಿ ಅಯ್ಯೋ ಇಕ್ರಾಮ್ ಸಿಬ್ ಪತ ಹೊನ್ನ ಲಗಿ ಕನ ಇನಾಮ್ ಸಾಹೇಬ ಏನ್ ಇಕ್ರಾಮ್ ಸಿಬ್ ಚಲವಿ ಕನ ಬೈನಾಮ್ ಬೈ ಹೊಸ ಮುಂಗ್ ಅದಾ ಸಿರಿ ಕನ ಜಗಿತ ಮೋ ರೇಡಿಯೋ ಮನ 8.4 ಕರೆಕ್ಟ್ ರೇಡಿಯೋ ಮನೆ ಏನಿ ಕಮ್ ದ ಪೀರ್ ಪವರ್ ಅಸ್ 12 ಬಜೆ ನಾವು ಸತರ್ 1 ಬಜೆ ಪರೆ ಪ್ರೋಗ್ರಾಮ್ ವರ್ಕ್ ಕಡಿದೆ ಹಾಬ ಬಿಲ್ಕುಲ್ ಪ್ರೋಗ್ರಾಮ್ ತ ಸರ್ ಕವಿ ಅದೇ ಕರೆಕ್ಟ್ ರೇಡಿಯೋ ಲಿಸ್ನರ್ ಸರ ಅದೇ ಸರ ಸರ್ ಕರೆ ಕಮ್ ನೂರ್ ಜಮಗ ರೇಡಿಯೋ ಕಮ್ ಲಿಸ್ನರ್ ದಿಕನ ಆಗಿತ ಬದಾವ ಈಗ ತಸೋ ಚರ ಜಮಂಗ್ ಹೂ ಏನಾಮ್ ಬೈ ವಲದ ಪ್ರೋಗ್ರಾಮ್ ರೋಲ್ ವಾಡು ಬಿಲ್ಕುಲ್ ಡ್ರೈವರ್ ಸರ್ www.ishmaradio.com ಬನ್ನಿ ಹೂ ಅವರ ಇದಲ್ಲ ಶೇ ಅದೇನೆ ಲವ ಚಿಕುಮ್ ದಿಕನ ಡ್ರೈವರ್ ಸರ್ www.amanradio.com ಬನ್ನಿ ಹೂ ಅವರ ಇದಲ್ಲ ಶೇ ಅಮನ್ ರೇಡಿಯೋ ಕಿವಾ ಕರೆಕ್ಟ್ ಸ್ಥಳಕ್ಕೆ ವಿಕನ.